ನೆರೆದ ನಿಗರಿ ನೆರೆದ ಸದತ್ತ ಗಗತ್ತ ಪವತ್ತ ತಪ್ಪ ಮದವ ಕಮದವ ಪದ ಪ ಗಮ ಪದ ಪ ಗಮ.